0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் அமர்நீதி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருப்பியோ நம. சர்வரிகோ நமஸ்கார. எந்தினந்தே தமிழ்நாடின சிவபக்தரு நாயனார்களோ அவர பக்கே ವಿಡಿಯೋನಲ್ಲಿ ಹೇಳ್ತಾ ಬಂದಿದ್ದೇನೆ. ಈ ದಿನದ ವಿಡಿಯೋದಲ್ಲಿ ಅಮರ್ನೀತಿ ನಾಯನಾರ್ ಅನ್ನುವರ ಬಗ್ಗೆ ತಿಳಿಸ್ಕೊಳ್ಬೇಕಂತ ಸಂಕಲ್ಪ ಮಾಡಿದ್ದೀನಿ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಈ ರೀತಿ ಹೇಳ್ತಾರೆ. ಅಲ್ಲಿ ಮೆನ್ ಮುಲ್ಲೈ ಎಂತಾರ್ ಅಮರ್ನೀತಿಕ್ಕುಂ ಅಡಿಯೇ ಅಂತ ವಿವರಣೆ ಕೊಡ್ತಾ ಇದ್ದಾರೆ. ಇದರ ಅರ್ಥ ಹೀಗೆ, ಕೋಮಲವಾದ ದಳಗಳುಳ್ಳ ಒಳ್ಳೆಯ ಮಲ್ಲಿಗೆ ಹೂವಿನಿಂದ ಮಾಡಿದ ಹಾರವನ್ನು, ಹೂವಿನ ಹಾರವನ್ನು ಧರಿಸಿರುವ ಅಮರ್ನೀತಿ ನಾಯನಾರವರಿಗೆ ನಾನು ಶರಣು, ಅವರ ಸೇವಕನು ಅಂತ ಇದರ ಅರ್ಥ. ಅಂದರೆ ಇವತ್ತಿನ ಮಹನೀಯರು ಅಮರ್ನೀತಿ ನಾಯನಾರವರು. ಇವರು ಚೋಳರಾಜ್ಯದಲ್ಲಿದ್ದ ಒಂದು ಊರಿನಲ್ಲಿ, ಅಂದರೆ ಪಳೆಯವರೈ ಅನ್ನೋ ಊರಿನಲ್ಲಿ ವಾಸವಾಗಿದ್ದರು. ವ್ಯಾಪಾರಿ, ದೊಡ್ಡ ವ್ಯಾಪಾರಿ ಇವರು, ವೃತ್ತಿ ವ್ಯಾಪಾರ. ಈ ಇವರು ಇದ್ದ ಪಳೆಯಾರೈ ಅನ್ನೋ ಪ್ರದೇಶ ಬಹಳ ಸೊಗಸಾಗಿ ಇದ್ದ ಪ್ರದೇಶ. ಸುತ್ತಲೂ ತೋಟಗಳು, ಗದ್ದೆಗಳು ಮುಂತಾದ ಫಲವತ್ತಾದ ಪ್ರದೇಶ, ಸುಂದರವಾದ ಪ್ರದೇಶದಲ್ಲಿ ವಾಸವಾಗಿದ್ದರು. ಇವರು ವ್ಯಾಪಾರಿ ಅಂತ ಹೇಳಿದ್ನಲ್ಲ, ಎಂಥ ವ್ಯಾಪಾರ ಮಾಡ್ತಾ ಇದ್ರು ಅಂತಂದರೆ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ ಮತ್ತು ಒಳ್ಳೊಳ್ಳೆಯ ರೇಷ್ಮೆ ವಸ್ತ್ರಗಳು, ಇವುಗಳೆಲ್ಲವನ್ನೂ ಪರದೇಶಗಳಿಂದ ತರಿಸಿ ಅದನ್ನು ತಮ್ಮ ಊರಿನಲ್ಲಿ, ಸ್ವಂತ ಊರಿನಲ್ಲಿ, ಮತ್ತು ಈ ಕಡೆಯೆಲ್ಲ ಬೇರೆ ಊರಿಂದೂರಿಗೆ ಹೋಗಿ ಒಳ್ಳೆ ವ್ಯಾಪಾರ ಮಾಡ್ತಾಯಿದ್ರು. ವ್ಯಾಪಾರ ಅಂದರೆ ಪ್ರಾಮಾಣಿಕವಾಗಿ ಯಾವುದು ನ್ಯಾಯ ಬೆಲೆಯೋ ಆ ನ್ಯಾಯ ಬೆಲೆಯಲ್ಲಿ ಮಾರಾಟ ಮಾಡಿ ಒಳ್ಳೆ ಶ್ರೀಮಂತರಾಗಿದ್ದರು, ಧನವಂತರಾಗಿದ್ದರು. ಇವರು ನಮಗೆಲ್ಲ ಗೊತ್ತಿರೋ ಹಾಗೆ ಶಿವಭಕ್ತರು, ಪರಮಶಿವಭಕ್ತರು. ಅದಲ್ಲದೆ ಶಿವಶರಣರು ಅಂತಂದರೆ ಇವರಿಗೆ ಬಹಳ ಬಹಳ ಇಷ್ಟ. ಅವರ ಸೇವೆ ಮಾಡುವುದು ಅಂತಂದರೆ ಇವರಿಗೆ ಬಹಳ ಪ್ರಿಯವಾದ ಒಂದು ಇಷ್ಟವಾದ ಕಾರ್ಯವಾಗಿತ್ತು. ಯಾರೇ ಬಂದರೂ ಕೂಡ ಶಿವಶರಣರು ಅವರನ್ನು ಸತ್ಕರಿಸಿ ಉಪಚಾರ ಮಾಡಿ ಭೋಜನವಿತ್ತು ಏನು ಸೇವೆ ಮಾಡ್ತಾಯಿದ್ರು ಅಂತಂದರೆ, ತಮ್ಮಲ್ಲೆಲ್ಲ ಒಳ್ಳೆ ವಸ್ತ್ರಗಳು ಬರ್ತಾ ಇದ್ದಲ್ಲ, ಆ ವಸ್ತ್ರಗಳಿಂದ ತಯಾರು ಮಾಡಿದ ಕೌಪೀನ, ಕೌಪೀನ ಅಂದರೆ ಲಂಗೋಟಿ, ಮತ್ತು ಸೊಂಟದ ಸುತ್ತ ಉಡುವ ವಸ್ತ್ರ, ಮತ್ತು ವಿಭೂತಿ ಮುಂತಾದ ಶಿವಶರಣರು ಹೊಂದಿರತಕ್ಕಂಥ ಪದಾರ್ಥವನ್ನು ತೆಗೆದುಕೊಳ್ಳೋದಕ್ಕೆ ಚೀಲ, ಇದೆಲ್ಲವನ್ನು ತಯಾರಿಸಿ ಶಿವಶರಣರಿಗೆ ದಾನವಾಗಿ ಕೊಡ್ತಾಯಿದ್ರು. ಇದು ಇವರು ಮಾಡ್ತಾ ಇದ್ದ, ಶಿವಶರಣರಿಗೆ ನಡೆಸ್ತಾ ಇದ್ದಂಥ ಒಂದು ಉತ್ತಮವಾದ ಸೇವೆ. ಇವರು ಆಗಿಂದಾಗ್ಗೆ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿದ್ದ ತಿರುನಲ್ಲೂರು ಅನ್ನುವ ಶಿವಕ್ಷೇತ್ರಕ್ಕೆ ಆಗಾಗ್ಗೆ ಹೋಗಿ ಬರ್ತಾಯಿದ್ರು. ಅಲ್ಲಿ ಹೋದಾಗಲೂ ಅಷ್ಟೇ, ಇವರು ಶಿವಶರಣರಿಗೆ ಇದೇ ರೀತಿ ಕೌಪೀನ ದಾನ, ವಸ್ತ್ರ ದಾನ ಇದಲ್ಲೆಲ್ಲವನ್ನು ಬಹಳ ಭಕ್ತಿಯಿಂದ ಮಾಡ್ತಾಯಿದ್ರು. ಕೊನೆ ಇವರಿಗೆ ಆ ತಿರುನಲ್ಲೂರಿನಲ್ಲಿ ಆ ಶಿವ ಸಾನ್ನಿಧ್ಯ ಮತ್ತು ಶಿವಶರಣ ಸೇವೆ ಮಾಡಿದ್ದು ಎಷ್ಟು ಇಷ್ಟವಾಯಿತು ಅಂತಂದರೆ, ನಾನು ತಿರುನಲ್ಲೂರಿನಲ್ಲೇ ವಾಸ ಮಾಡಬೇಕು, ಇಲ್ಲೇ ನೆಲೆಸಿಬಿಡಬೇಕು ಅಂತ ಇವರಿಗೆ ಮನಸ್ಸಾಯಿತು. ಅದರಂತೆಯೇ ಪಳೆಯಾರೆಯನ್ನು ಬಿಟ್ಟುಬಿಟ್ಟು ತಮ್ಮ ಬಂಧುಗಳು, ಮಿತ್ರರು ಎಲ್ಲರೂ ಸಮೇತ ತಿರುನಲ್ಲೂರಿಗೆ ಹೋಗಿ ಮನೆ ಮಾಡಿಕೊಂಡು ವಾಸ ಮಾಡೋದಕ್ಕೆ ಆರಂಭಿಸಿದರು. ಅದಲ್ಲದೆ ಶಿವಶರಣರಿಗೆ ಸೇವೆ ಮಾಡಬೇಕಲ್ಲ, ಅದನ್ನು ಒಳ್ಳೆಯ ಚೆನ್ನಾಗಿ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕಾಗಿ ಒಂದು ಮಠವನ್ನೇ, ದೊಡ್ಡ ಮಠವನ್ನೇ ಅಲ್ಲಿ ಕಟ್ಟಿಸಿ ಶಿವಶರಣರು ಬಂದರೆ ಅಲ್ಲಿ ಅವರನ್ನು ಸ್ವಾಗತಿಸಿ ಅವರಿಗೆ ಕೌಪೀನ ಸೇವೆ, ಕೌಪೀನವನ್ನು ದಾನವಾಗಿ ಕೊಡುವುದು ಇಂತಹ ಸೇವೆಯನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಇವರು ನಡೆಸ್ತಾ ಇದ್ದ ಈ ಸೇವೆ ಪರಮೇಶ್ವರನಿಗೆ ಬಹಳ ಪ್ರೀತಿಯನ್ನು ಉಂಟು ಮಾಡಿತ್ತು. ಪರಮೇಶ್ವರನಿಗೆ ಇವರು ನಡೆಸ್ತಾ ಇದ್ದಂಥ ಈ ಸೇವೆ, ಶಿವಶರಣರಿಗೆ ಮಾಡ್ತಕ್ಕಂಥ ಸೇವೆ ಬಹಳ ಇಷ್ಟವಾಗಿತ್ತು. ಹೀಗೆ ಎಷ್ಟೋ ವರ್ಷ ಇವರು ಮಾಡಿದ್ದಾರೆ, ಒಂದಲ್ಲ ಎರಡಲ್ಲ ಎಷ್ಟೋ ವರ್ಷ ಈ ಸೇವೆ ಮಾಡ್ತಾ ಇದ್ದಾರೆ. ಪರಮೇಶ್ವರನಿಗೆ ತುಂಬ ಇಷ್ಟವಾಯ್ತಿತ್ತು. ಇವರನ್ನು ಹೇಗಾದರೂ ಮಾಡಿ ಪ್ರಸಿದ್ಧಿಗೆ ತರಬೇಕು, ಪ್ರಪಂಚಕ್ಕೆ ಇವರ ಮಹಿಮೆಯನ್ನು ತೋರಿಸಬೇಕು ಅನ್ನುವ ಸಂಕಲ್ಪ ಮಾಡಿ ಒಂದು ಲೀಲೆಯನ್ನು ನಡೆಸಿದರು. ಏನು ಅಂತಂದರೆ, ಒಬ್ಬ ಬ್ರಹ್ಮಚಾರಿ ವೇಷದಲ್ಲಿ, ಬಹಳ ತೇಜಸ್ವಿಯಾದ ಬ್ರಹ್ಮಚಾರಿಯಾಗಿ, ನಿತ್ಯದಲ್ಲಿ ವಿಭೂತಿಯನ್ನು ಧರಿಸಿ, ಜಟಾಧಾರಿಯಾಗಿ, ಮತ್ತು ಎಲ್ಲ ಬ್ರಹ್ಮಚಾರಿಗೆ ಶಿವಭಕ್ತನಿಗೆ ಏನೇನು ಬೇಕೋ ಆ ಲಕ್ಷಣಗಳನ್ನೆಲ್ಲ ಹೊಂದಿರುವ ವಸ್ತ್ರವನ್ನುಟ್ಟು, ಮತ್ತು ಒಂದು ದಂಡವನ್ನು ಹೆಗಲಲ್ಲಿ ಹೊತ್ತುಕೊಂಡು ಇವರು ನಡೆಸ್ತಾ ಇದ್ದ ಮಠಕ್ಕೆ ಪ್ರವೇಶಿಸಿದರು. ಒಂದು ದಿವಸ ಮಠ ಪ್ರವೇಶಿಸ್ತಾ ಇದ್ದ ಹಾಗೇ ನಮ್ಮ ಅಮರನೀತಿಯವರು ಅವರನ್ನು ಅಲ್ಲೇ ನೋಡಿದ್ರು, ದೂರದಿಂದ ನೋಡಿ ಅವರನ್ನು ಬಾಗಿಲಿನಲ್ಲೇ ಸ್ವಾಗತಿಸಿ, ಬನ್ನಿ ಸ್ವಾಮಿ, ಬನ್ನಿ ಬನ್ನಿ, ತಮ್ಮ ಆಗಮನದಿಂದ ನನಗೆ ಬಹಳ ಸಂತೋಷವಾಗಿದೆ, ಬರಬೇಕು ಅಂತ ಹೇಳಿ ಸ್ವಾಗತಿಸಿದರು. ತಾವು ಇಲ್ಲೇ ನನ್ನ ಸೇವೆಯನ್ನು ಸ್ವೀಕರಿಸಬೇಕು, ಇಲ್ಲಿ ಭೋಜನವನ್ನು ಮಾಡಿಬಿಟ್ಟು ನನಗೆ ಸಂತೋಷವನ್ನು ಕೊಡಬೇಕು ಅಂತ ಹೇಳಿ ಅವರನ್ನು ಪ್ರಾರ್ಥಿಸಿಕೊಂಡರು. ಅದಕ್ಕೆ ಬಂದಿದ್ದ ಬ್ರಹ್ಮಚಾರಿಯವರು ಹೇಳಿದರು, ನಾನು ಬಹಳ ನಿಯಮಗಳನ್ನು ಪಾಲಿಸತಕ್ಕವನು, ಇಲ್ಲಿ ನಾನು ಊಟ ಮಾಡುವುದಕ್ಕೆ ಸಾಧ್ಯವೋ ಇಲ್ಲವೋ ಗೊತ್ತಿಲ್ವಲ್ಲ, ನನ್ನ ಊಟದ ನಿಯಮಗಳು ಬಹಳ ಖಂಡಿತವಾಗಿರ್ತವೆ, ಇಲ್ಲಿ ಸಿಗುತ್ತೋ ಇಲ್ವೋ ಅಂತ. ಇಲ್ಲ ಸ್ವಾಮಿ, ಹಾಗೇನಿಲ್ಲ, ಎಂಥ ನಿಯತೆಯ ನಿಯಮಗಳು ಇದ್ದರೂ ಕೂಡ ಅಂಥ ಊಟವನ್ನು ನಾವಿಲ್ಲಿ ತಯಾರಿಸಿ ಎಲ್ರಿಗೂ ಕೊಡ್ತಾನೇ ಇದ್ದೀವಿ, ದಯವಿಟ್ಟು ಊಟಕ್ಕೆ ಬರಬೇಕು, ಭೋಜನವನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರು. ಸರಿ, ಹಾಗಾದರೆ ಭೋಜನವನ್ನು ಸ್ವೀಕರಿಸ್ತೇನೆ, ಆದರೆ ಅದಕ್ಕೆ ಮೊದಲು ಇಲ್ಲಿ ಕಾವೇರಿ ನದಿ ಇದೆಯಲ್ಲ ಈ ಊರಿನಲ್ಲಿ, ಕಾವೇರಿ ನದಿ ಹೋಗಿ ನಾನು ಸ್ನಾನ ಮಾಡಿಬಿಟ್ಟು ಬರಬೇಕು. ಸ್ನಾನ ಮಾಡಿಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದೀನಿ, ಆದರೆ ಒಂದು ತಮ್ಮಲ್ಲಿ ಬೇಡಿಕೊಳ್ಬೇಕಾಗಿದೆ. ಏನು ಅಂತಂದರೆ, ನನ್ನ ಕೌಪೀನು ಒಂದಿದೆ, ಇವಾಗ ನೋಡಿದರೆ ಆಚೆ ಹೋಗೋದಾದರೆ ಮಳೆ ಬರುವ ಹಾಗಿದೆ. ಸೊ ನಿಮ್ಮಲ್ಲಿ ಒಂದು ಕೌಪೀನವನ್ನು ಕೊಟ್ಬಿಟ್ಟು ಹೋಗ್ತೀನಿ, ಅದನ್ನು ನೀವು ದಯವಿಟ್ಟು ಜಾಗ್ರತೆಯಾಗಿ ಇಟ್ಕೊಂಡಿರಿ. ನಾನು ಸ್ನಾನ ಮಾಡಿ ಬಂದ ಮೇಲೆ ಅದನ್ನು ತೆಗೆದುಕೊಳ್ತೇನೆ. ಆದ್ದರಿಂದ, ಆದರೆ ಒಂದು ವಿಚಾರ, ಕೌಪೀನ ಕೊಡುವುದು ಸಾಧಾರಣವಾದ ಕೌಪೀನ ಅಂತ ಮಾತ್ರ ಅಂದ್ಕೋಬೇಡಿ, ಬಹಳ ಮಹಿಮಾನ್ವಿತವಾದ ಕೌಪೀನ, ಜಾಗ್ರತೆಯಾಗಿ ಕಾಪಾಡಬೇಕು ಅಂತ ಹೇಳಿದರು. ಅದಕ್ಕೆ ನಮ್ಮ ಅಮರನೀತಿಯವರು ಹೇಳಿದರು, ಅದಕ್ಕೆ ಸ್ವಾಮಿ ದಯವಿಟ್ಟು ಕೊಡಿ, ನಾನು ಅದನ್ನು ಸುರಕ್ಷಿತವಾಗಿ ಇಟ್ಟಿರ್ತೇನೆ, ತಾವು ಬಂದು ಸ್ನಾನ ಮಾಡಿ ಬಂದ ನಂತರ ಅದನ್ನು ತಮಗೆ ಕೊಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡರು. ಮತ್ತೊಮ್ಮೆ ಅವರನ್ನು ಎಚ್ಚರಗೊಳಿಸಿದರು, ಬಹಳ ಮಹಿಮಾನ್ವಿತವಾದ ಕೌಪೀನಪ್ಪ, ಎಚ್ಚರವಾಗಿರು, ಹುಷಾರು ಅಂತ ಹೇಳಿಬಿಟ್ಟು ಅವ್ರು ಹೊರಟು ಹೋದರು. ಅಮರನೀತಿಯವರು ಬಹಳ ಎಚ್ಚರಿಕೆಯಿಂದ ಆ ಕೌಪೀನವನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ, ಬೇಗ ಹಾಕಿ ಒಂದು ಕಡೆ ಭದ್ರವಾಗಿ ಇಟ್ಟರು. ಸರಿ, ಕತೆ ಶುರು ಆಗೋದೇ ಇಲ್ಲಿಂದ. ನಿಮಗೆ ಹಿಂದೆ ಒಂದು ಇನ್ನೊಬ್ಬ ಮಹನೀಯರ ವಿಷಯ ಹೇಳಿದ್ದೆ, ಅವರು ಭಿಕ್ಷಾಪಾತ್ರವನ್ನು ಕೊಟ್ಟು ಹೋಗಿದ್ದು ಜ್ಞಾಪಕದಲ್ಲಿ ಇರಬಹುದು, ಅದೇ ತರಹ ಎಲ್ಲೂ ನಡೆಯುತ್ತೆ ಅಂತ ನೀವು ಆವಾಗಲೇ ಊಹಿಸಿರಬಹುದು. ಅವರು ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾ ಇದ್ದಾರೆ, ದಾರಿನಲ್ಲಿ ಮಳೆ ಬಂದೇ ಬಿಡ್ತು. ಮಳೆ ಬರೆಸಿದ್ಯಾರು ಅವರೇ, ಮಳೆಯಲ್ಲಿ ನೆನೆದುಕೊಂಡು ಬರ್ತಾ ಇದ್ದಾರೆ, ಮೈಯೆಲ್ಲ ಗಡಗಡ ಗಡಗಡ ಗಡ ನಡೆದುಕೊಂಡು ಮಠದೊಳಕ್ಕೆ ಪ್ರವೇಶಿಸಿದರು. ಅಪ್ಪ ಅಮರನೀತಿ, ನನ್ನ ಲಂಗೋಟಿಯನ್ನು ಕೊಡು, ನಾನು ನೆನೆದು ಹೋಗಿದ್ದೇನೆ ಅಂತ ಕೇಳ್ತಾ ಇದ್ದಾರೆ. ಇವಾಗ ಸ್ವಾಮಿ ಇವಾಗಲೇ ತಂದೆ ಅಂತ ಅವರು ಒಳಗೆ ಹೋಗಿ ಪೆಟ್ಟಿಗೆ ನೋಡ್ತಾರೆ, ಪೆಟ್ಟಿಗೆ ಮಾತ್ರ ಇದೆ, ಲಂಗೋಟಿ ಇಲ್ಲ. ಗಾಬರಿ ಆದರೂ ಅಲ್ಲಿ ನೋಡಿದ್ರು, ಇಲ್ಲಿ ನೋಡಿದ್ರು, ಎಲ್ಲಿ ನೋಡಿದ್ರು ಬೇರೆ ಲಂಗೋಟಿಗಳಿವೆಯೇ ವಿನಃ ಇವರು ಕೊಟ್ಟ ಲಂಗೋಟಿ ಕೌಪೀನ ಪತ್ತೆ ಇಲ್ಲ. ಬಹಳ ಭಯಭೀತರಾದರು ಅಮರನೀತಿಯವರು. ನಡ್ಕೊಂಡು ಬಂದು ಇವರ ಎದುರಿಗೆ ನಿಂತುಕೊಂಡು, ಸ್ವಾಮಿ ನೀವು ಕೊಟ್ಟ ಲಂಗೋಟಿ ಪತ್ತೆ ಇಲ್ಲದೆ ಆಗಿದೆ, ಎಲ್ಲಿ ಹೋಯಿತು ಗೊತ್ತಿಲ್ಲ ಅಂತ ಬಹಳ ಅತಿನಮ್ರತೆಯಿಂದ ನಮಸ್ಕಾರ ಮಾಡಿ ಭಯಭೀತರಾಗಿ ಹೇಳ್ತಾ ಇದ್ದಾರೆ. ಆಗ ಬಂದಿದ್ದ ಬ್ರಹ್ಮಚಾರಿಗೆ ವಿಪರೀತ ಕೋಪ ಬಂದ್ಬಿಡ್ತು. ವಿಪರೀತ ಕೋಪ ಅಂದರೆ ಕಣ್ಣುಗಳಿಂದ ಕೆಂಡ ಕಾರ್ತಾ ಇದ್ದಾರೆ. ಏನು, ನಾನು ಕೊಟ್ಟ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಕೊಟ್ಟ ಕೌಪೀನ ಕಾಣ್ತಾ ಇಲ್ವೇ? ಹಾಗಾದರೆ ಇಲ್ಲಿ ಕೌಪೀನವನ್ನು ಕದಿಯೋರಿದ್ದಾರೆ. ಕೌಪೀನವನ್ನು ಕದ್ದವರು ಯಾರು ಇಲ್ಲಿ? ಇಲ್ಲ ಸ್ವಾಮಿ, ಇಲ್ಲಿ ಯಾರು ಆ ಥರ ಕಳ್ಳರೇ ಇಲ್ಲ. ಕೌಪೀನವನ್ನು ಯಾಕೆ ಕದ್ದಿದ್ದಾರೆ? ನಾನೇ ಬೇಕಾದಷ್ಟು ಕೌಪೀನಗಳನ್ನು ಬೇಗ ಮಾಡಿ ಕೊಡ್ತಾ ಇದ್ದೀನಿ, ಆ ಥರ ಕಳ್ಳರಿಲ್ಲ. ಹಾಗಾದರೆ ಇದು ಹೇಗೆ ಹೋಯಿತು? ಕೋಪದಿಂದ ಕೇಳ್ತಾರೆ, ಕೋಪದಿಂದ ಬೆಂಕಿ ಆಗ್ಬಿಟ್ಟಿದ್ದಾರೆ ಬ್ರಹ್ಮಚಾರಿ. ಇಲ್ಲ ಸ್ವಾಮಿ ಹಾಗೇನಿಲ್ಲ, ನಾ ಇಲ್ಲಿ ಯಾರು ಕದ್ದಿರು? ಇಲ್ಲ ನೀನೇ ಕದ್ದಿರಬೇಕು, ನೀನು ಬಹಳ ದಿವಸಗಳಿಂದ ಇದೇ ಒಂದು ತಂತ್ರವನ್ನಾಗಿ ಉಪಯೋಗಿಸ್ಕೊಳ್ಳಿ, ದೊಡ್ಡ ಕೋಪಿನ ಕೊಡೋ ಒಂದು ಧರ್ಮಾತ್ಮ ಅಂತ ಮೊದಲಿನಿಂದಲೂ ಪ್ಲ್ಯಾನ್ ಮಾಡಿ ನನ್ನ ಕೋಪಿನವನ್ನು ಲಪಟಾಯಿಸುವುದಕ್ಕೆ ಮಾಡಿರೋ ತಂತ್ರವಿದು ಅಂತ ಕೋಪದಿಂದ ಬಾಯಿಗೆ ಬಂದಾಗೆ ನಾಟಕ ಮಾಡ್ತಾ ಇದ್ದಾರೆ. ನಾಟಕ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು, ಅಮರನಿಧಿಯವರಿಗೆ ಗಡಗಡ ಗಡಗಡ ನಡಿಗೆ ಹೋಗ್ಬಿಡ್ತಾ ಇದ್ದಾರೆ ಈ ಕೋಪಕ್ಕೆ. ಸ್ವಾಮಿ ಹಾಗಿಲ್ಲ, ಇದಕ್ಕೆ ತಾವು

0: ಮೇಲ್ಗಡೆ ಕಟ್ಟಿದ್ದೀನಿ, ಅದನ್ನು ಕೊಡ್ತೀನಿ, ಅದಕ್ಕೆ ಸಮವಾದ ಕೌಪೀನೂ ಏನಾದರೂ ಕೊಡುವುದಾದರೆ ನೋಡುತ್ತೆ. ಅವ್ರಿಗೆ ಮನಸ್ಸಿನಲ್ಲಿ ಇಷ್ಟವೇ ಇಲ್ಲ, ಸ್ವಲ್ಪ ಅರ್ಧ ಮನಸ್ಸಿನಿಂದ ಆಫರ್ ಕೊಡ್ತಾರೆ. ಇನ್ನೊಂದು ಕೌಪೀನಕ್ಕೆ ತಕ್ಕಂತೆ, ಅದಕ್ಕೆ ತಕ್ಕಂತೆ, ತೂಕದಕ್ಕೆ ತಕ್ಕಂತೆ ಕೌಪೀನ ಕೊಡು ಅಂತ ಕೇಳ್ತಾರೆ. ಇದರಿಂದ ಬಹಳ ಹರ್ಷಿತರಾಗೋಗ್ಬಿಡ್ತಾರೆ. ಸದ್ಯ ಒಂದು ಮಾರ್ಗ ಸಿಕ್ಕಿತಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಈ ಆಪತ್ತಿನಿಂದ ಅಂತ, ಆಯಿತು ಸ್ವಾಮಿ ಅಂತಾರೆ. ತಕ್ಕಡಿಯನ್ನು ತರಿಸ್ತಾರೆ. ತಕ್ಕಡಿಯಲ್ಲಿ ಒಂದು ತಟ್ಟೆಯಲ್ಲಿ ಬ್ರಹ್ಮಚಾರಿಯು ಕೊಟ್ಟ ಇನ್ನೊಂದು ಕೌಪೀನವನ್ನು ಒಂದು ತಟ್ಟೆಯಲ್ಲಿ ಹಾಕ್ತಾರೆ. ಸರಿ, ಇನ್ನೊಂದು ಕಡೆ ತಟ್ಟೆಯಲ್ಲಿ ಇವರು ತಯಾರಿಸಿದ ಕೌಪೀನ ಇಡ್ತಾರೆ. ಒಂದು ಕೌಪೀನ ಎಲ್ಲೋ ಬಹಳ ಬೆಲೆ ಬಾಳುವ ಉತ್ಕೃಷ್ಟವಾದ ಕೌಪೀನಗಳು ಒಂದನ್ನು ಇಡ್ತಾರೆ, ತಕ್ಕಡಿ ಹೇಳಲಿಲ್ಲ, ಎರಡು ಇಡ್ತಾರೆ, ಮೂರು ಇಡ್ತಾರೆ. ಎಷ್ಟಿಟ್ರೂ, ಎಷ್ಟು ಕೌಪೀನಗಳನ್ನು ಆ ಕಡೆ ಇಟ್ಟರು ಕೂಡ ಈ ಬ್ರಹ್ಮಚಾರಿಯವರು ಕೊಟ್ಟ ಕೌಪೀನ ಮಾತ್ರ ತಟ್ಟೆ ಕೆಳಗಡೆನೇ ಇದೆ, ಹೇಳಲಿಲ್ಲ. ಇವರಿಗೆ ಏನಿದು, ಇಷ್ಟು ಕೌಪೀನಗಳಾಗಿ ಹಾಕಿದ್ರು ಹೇಳ್ತಾ ಇಲ್ವಲ್ಲ ಅಂತ ಹೇಳಿ, ಸ್ವಾಮಿ ಯಾಕೋ ಕೌಪೀನಗಳೆಲ್ಲ ಖಾಲಿಯಾಗೋಗ್ಬಿಟ್ಟಿವೆ, ಇನ್ನೇನಾದರೂ ಕೊಡಬಹುದೇ, ಏನು ಬೇಕಾದರೂ ಕೊಡು, ನನ್ನ ಕೌಪೀನಕ್ಕೆ ಸಮವಾಗಿರಬೇಕು ತೂಕದಲ್ಲಿ, ಅದು ಏನು ಬೇಕಾದರೂ ಕೊಡ್ತೀಯೋ ಕೊಡಪ್ಪ ಅದು. ಸರಿ, ನೋಡಿದ್ರು ಇವರು ತಮ್ಮಲ್ಲಿದ್ದ ಬೆಳ್ಳಿ ಬಂಗಾರ ಒಡವೆಗಳು ಧನ ಎಲ್ಲವನ್ನೂ ಆ ತಕ್ಕಡಿಯಲ್ಲಿಟ್ರು. ಓಹೋ, ಇವರ ಕೌಪೀನ ಕೆಳಗನೇ ಕೂತಿದೆ, ಏನು ಮಾಡಿದ್ರು ಹೇಳ್ತಾ ಇಲ್ಲ. ಕೊನೆಗೆ ತಮ್ಮ ಹೆಂಡತಿ ಮತ್ತು ಮಗುವನ್ನು ತಕ್ಕಡಿಯ ತಟ್ಟೆಯಲ್ಲಿ ಈ ಕಡೆ ಅವರನ್ನು ನಿಲ್ಲಿಸಿದರು. ಆವಾಗಲೂ ಹೇಳಲಿಲ್ಲ, ತಕ್ಕಡಿ ಹೇಳಲಿಲ್ಲ. ಇದನ್ನು ಗಮನಿಸಿದ ಅಮರನಿಧಿಯವರಿಗೆ ಆವಾಗ ಒಂದು ಯೋಚನೆ ಹೊಳೆಯಿತು. ಓಹೋ, ಬಂದಿರತಕ್ಕಂಥ ವ್ಯಕ್ತಿ ಬ್ರಹ್ಮಚಾರಿ ಸಾಧಾರಣದವರು ಅಲ್ಲ, ಬಹಳ ಮಹಿಮೆಯುಳ್ಳವರು. ನನ್ನಲ್ಲಿರೋ ಏನೋ ಒಂದು ಕುಂದನ್ನು ತೋರಿಸಿಕೊಡುವುದಕ್ಕಾಗಿ ಈ ರೀತಿ ನಾಟಕ ಮಾಡ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ ಒಂದು ಜ್ಞಾನೋದಯವಾಯಿತು. ಜ್ಞಾನೋದಯವಾದ ಕೂಡಲೇ ಈ ರೀತಿ ಬಹಳ ನಮ್ರತೆಯಿಂದ ಭಕ್ತಿಯಿಂದ ಪರಮೇಶ್ವರನನ್ನು ಪಂಚಾಕ್ಷರಿ ಮಂತ್ರದಿಂದ ಧ್ಯಾನಿಸಿ ಹೀಗೆ ಪ್ರಾರ್ಥನೆ ಮಾಡ್ತಾರೆ. ಎಲೆಯ ಪರಮಾತ್ಮನೇ, ನಾನು ಇಷ್ಟು ದಿವಸ ಈ ಶಿವಶರಣರಿಗೆ ಈ ತರಹ ಸೇವೆ ಮಾಡಿದ್ದುದು ನಿಸ್ವಾರ್ಥ ಸೇವೆ, ಶ್ರದ್ಧೆಯಿಂದ ಮಾಡಿದ ಸೇವೆ, ಮತ್ತು ಯಾವ ಸ್ವಾರ್ಥವೂ ಇಲ್ಲದೆ ಮಾಡಿದಂತಹ ಸೇವೆ ಪರಮಾತ್ಮನಲ್ಲಿ ನನಗಿರುವ ಭಕ್ತಿ ನಿಷ್ಕಳಂಕವಾದುದು ಎಂಬುದು ನಿಜವಾಗಿದ್ದರೆ ಈಗ ಆ ತಕ್ಕಡಿಯು ಸಮವಾಗಲಿ ಅಂತಹ ಎಂದು ಹೇಳಿ ಬಹಳ ನಮ್ರತೆಯಿಂದ ಭಕ್ತಿಯಿಂದ ಪ್ರಾರ್ಥಿಸಿ ತಾವೂ ಸಹ ಆ ತಕ್ಕಡಿ ಮೇಲೆ ನಿಂತುಕೊಳ್ತಾರೆ. ಆಗ ತಕ್ಷಣವೇ ತಕ್ಕಡಿಯ ತಟ್ಟೆಗಳು ಸಮವಾಗುತ್ತವೆ. ಇದನ್ನು ಕಂಡ ಅಮರನಿಧಿಯವರು ಬ್ರಹ್ಮಚಾರಿಯವರು ನೋಡಿ ಹೇಳೋಣ ಅಂತ ನೋಡಿದ್ರೆ ಬ್ರಹ್ಮಚಾರಿ ಅವರು ಅಲ್ಲಿ ಇಲ್ಲ, ಬಂದಿದ್ದು ಪರಮೇಶ್ವರ. ಸರಿ, ಆಗ ಪರಮೇಶ್ವರನು ಗಗನದಲ್ಲಿ ಪ್ರತ್ಯಕ್ಷನಾಗಿ ಪಾರ್ವತಿ ಸಮೇತರಾಗಿ ವೃಷಭಾರೂಢರಾಗಿ ದರ್ಶನ ಕೊಟ್ಟು, ಅಮರನೀತಿಯವರೇ ನಿಮ್ಮಲ್ಲಿ ಅದು ಸಂಪೂರ್ಣವಾಗಿ, ಆದ್ದರಿಂದ ನೀವೆಲ್ಲರೂ ನನ್ನನ್ನು ಬಂದು ಸೇರ್ತೀರಾ ಅಂತ ಅನುಗ್ರಹ ಮಾಡಿದರು. ತಕ್ಕಡಿಯಲ್ಲಿ ಇವರು, ಇವರ ಮಗು, ಇವರ ಹೆಂಡತಿ ಎಲ್ಲವರೂ ನಿಂತಿದ್ರಲ್ಲ, ಆ ತಕ್ಕಡಿಯೇ ಒಂದು ವಿಶೇಷವಾದ ವಾಹನವಾಗಿ ಪರಿವರ್ತಿತಗೊಂಡು ಎಲ್ಲರೂ ಕೈಲಾಸಕ್ಕೆ ಪ್ರಯಾಣ ಮಾಡಿದರು. ಇದು ನಮ್ಮ ಅಮರನೀತಿಯವರ ಮಹಿಮೆಯನ್ನು ತೋರಿಸತಕ್ಕಂಥ ಚರಿತ್ರೆ. ನಮಗೆ ಇದರಿಂದ ಏನು ತಿಳಿಯುತ್ತೆ ಅಂತಂದರೆ, ಶಿವಭಕ್ತಿ ಎಷ್ಟು ಇದ್ರೂ ಕೂಡ ಅಹಂಕಾರ ಅನ್ನೋದು ಜೊತೆಯಲ್ಲಿ ಇರಬಾರದು. ಆ ನಾನು ಮಾಡ್ತೀನಿ, ಇಷ್ಟು ಲಂಗೋಟಿಗೆ ಇದು ಕೊಡೋಕ್ಕಾಗೋದಿಲ್ವಾ, ಚಿಕ್ಕ ವಸ್ತು ಅಲ್ವೇ, ಚಿಕ್ಕ ವಸ್ತು ಕೊಡೋಕ್ಕಾಗೋದಿಲ್ವಾ, ಅಹಂಕಾರ ಇದೆ. ಯಾವ ಚಿಕ್ಕ ವಸ್ತುವು ಚಿಕ್ಕದಿರಲಾರದು, ಅದರಲ್ಲಿ ಘನತೆ ಏನಿದೆ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ. ಇಂಥ ಘನವಾದ ವಿಷಯವನ್ನು ತಿಳಿಸುವುದಕ್ಕೆ ಪರಮೇಶ್ವರನು ಈ ನಾಟಕವನ್ನು ನಡೆಸಿದರು. ಇದನ್ನು ಅರಿತಿದ್ದರಿಂದ ಅವರ ಕೋಪ ಎಷ್ಟಿತ್ತು ಅನ್ನೋದು, ಅದು ಬಹಳ ಜಾಸ್ತಿ ಇದ್ದಿತ್ತು. ಅವಾಗ ಕಣ್ಣಲ್ಲಿ ಕೆಂಡಗಳನ್ನು ಕಾಸ್ತಾ ಇದ್ರು. ಎಲ್ಲ ನಾಟಕ, ಪರಮೇಶ್ವರನ ನಾಟಕ ನಡೀ ಹೋಗಬೇಕು ಅಮರನೀತಿಯವರು. ಇದೆಲ್ಲ ನಡೆಯಿತು, ಪರಮೇಶ್ವರನ ಸಾಕ್ಷಾತ್ಕಾರವಾಯಿತು. ಇದು ಅಮರನೀತಿಯವರ ಚರಿತ್ರೆ. ಇದನ್ನು ಕೇಳಿ ನಾವು ಎಲ್ಲರೂ ಪುನೀತರಾಗೋಣ. ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.

ಸಮಿದ್ಧೋ ದುರೋಣೇ ದೇವೋ ದೇವಾನ್ಯಾಜಸಿ ಜಾತವೇದ ಆಚವಃ ಮಿತ್ರಮಹಶ್ಚಿಕಿತ್ವಾನ್ ತ್ವನ್ ದೂತಃ ಕವಿರಾಸಿ ಪ್ರಚೇತಾಃ.

0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர்க், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் அமர்நீதி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருப்பியோ நம. சர்வரிகோ நமஸ்கார. எந்தினந்தே தமிழ்நாடு சிவபக்தரோ நாயனார்களோ அவர பக்கே ವಿಡಿಯೋನಲ್ಲಿ ಹೇಳ್ತಾ ಬಂದಿದ್ದೇನೆ. ಈ ದಿನದ ವಿಡಿಯೋದಲ್ಲಿ ಅಮರ್ನೀತಿ ನಾಯನಾರ್ ಅನ್ನುವರ ಬಗ್ಗೆ ತಿಳಿಸ್ಕೊಳ್ಬೇಕಂತ ಸಂಕಲ್ಪ ಮಾಡಿದ್ದೀನಿ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಈ ರೀತಿ ಹೇಳ್ತಾರೆ. ಅಲ್ಲಿ ಮೆನ್ ಮುಲ್ಲೆಯಂತಾರ್ ಅಮರ್ನೀತಿಕ್ಕೂ ಅಡಿಯೇ ಅಂತ ವಿವರಣೆ ಕೊಡ್ತಾ ಇದ್ದಾರೆ. ಇದರ ಅರ್ಥ ಹೀಗೆ, ಕೋಮಲವಾದ ದಳಗಳುಳ್ಳ ಒಳ್ಳೆಯ ಮಲ್ಲಿಗೆ ಹೂವಿನಿಂದ ಮಾಡಿದ ಹಾರವನ್ನು, ಹೂವಿನ ಹಾರವನ್ನು ಧರಿಸಿರುವ ಅಮರ್ನೀತಿ ನಾಯನಾರವರಿಗೆ ನಾನು ಶರಣು, ಅವರ ಸೇವಕನು ಅಂತ ಇದರ ಅರ್ಥ. ಅಂದರೆ ಇವತ್ತಿನ ಮಹನೀಯರು ಅಮರ್ನೀತಿ ನಾಯನಾರವರು. ಇವರು ಚೋಳರಾಜ್ಯದಲ್ಲಿದ್ದ ಒಂದು ಊರಿನಲ್ಲಿ, ಅಂದರೆ ಪಳೆಯಾರೈ ಅನ್ನೋ ಊರಿನಲ್ಲಿ ವಾಸವಾಗಿದ್ದರು. ವ್ಯಾಪಾರಿ, ದೊಡ್ಡ ವ್ಯಾಪಾರಿ ಇವರು, ವೃತ್ತಿ ವ್ಯಾಪಾರ. ಈ ಇವರು ಇದ್ದ ಪಳೆಯಾರೈ ಅನ್ನೋ ಪ್ರದೇಶ ಬಹಳ ಸೊಗಸಾಗಿ ಇದ್ದ ಪ್ರದೇಶ. ಸುತ್ತಲೂ ತೋಟಗಳು, ಗದ್ದೆಗಳು ಮುಂತಾದ ಫಲವತ್ತಾದ ಪ್ರದೇಶ, ಸುಂದರವಾದ ಪ್ರದೇಶದಲ್ಲಿ ವಾಸವಾಗಿದ್ದರು. ಇವರು ವ್ಯಾಪಾರಿ ಅಂತ ಹೇಳಿದ್ನಲ್ಲ, ಎಂಥ ವ್ಯಾಪಾರ ಮಾಡ್ತಾ ಇದ್ರು ಅಂತಂದರೆ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ ಮತ್ತು ಒಳ್ಳೊಳ್ಳೆಯ ರೇಷ್ಮೆ ವಸ್ತ್ರಗಳು ಇವುಗಳೆಲ್ಲವನ್ನೂ ಪರದೇಶಗಳಿಂದ ತರಿಸಿ ಅದನ್ನು ತಮ್ಮ ಊರಿನಲ್ಲಿ, ಸ್ವಂತ ಊರಿನಲ್ಲಿ, ಮತ್ತು ಈ ಕಡೆಯೆಲ್ಲ ಬೇರೆ ಊರಿಂದ ಊರಿಗೆ ಹೋಗಿ ಒಳ್ಳೆಯ ವ್ಯಾಪಾರ ಮಾಡ್ತಾಯಿದ್ರು. ವ್ಯಾಪಾರ ಅಂದರೆ ಪ್ರಾಮಾಣಿಕವಾಗಿ ಯಾವುದು ನ್ಯಾಯ ಬೆಲೆಯೋ ಆ ನ್ಯಾಯ ಬೆಲೆಯಲ್ಲಿ ಮಾರಾಟ ಮಾಡಿ ಒಳ್ಳೆ ಶ್ರೀಮಂತರಾಗಿದ್ದರು, ಧನವಂತರಾಗಿದ್ದರು. ಇವರು ನಮಗೆಲ್ಲ ಗೊತ್ತಿರೋ ಹಾಗೆ ಶಿವಭಕ್ತರು, ಪರಮಶಿವಭಕ್ತರು. ಅದಲ್ಲದೆ ಶಿವಶರಣರು ಅಂತಂದರೆ ಇವರಿಗೆ ಬಹಳ ಬಹಳ ಇಷ್ಟ. ಅವರ ಸೇವೆ ಮಾಡುವುದು ಅಂತಂದರೆ ಇವರಿಗೆ ಬಹಳ ಪ್ರಿಯವಾದ ಒಂದು ಇಷ್ಟವಾದ ಕಾರ್ಯವಾಗಿತ್ತು. ಯಾರೇ ಬಂದರೂ ಕೂಡ ಶಿವಶರಣರು ಅವರನ್ನು ಸತ್ಕರಿಸಿ ಉಪಚಾರ ಮಾಡಿ ಭೋಜನವಿತ್ತು. ಏನು ಸೇವೆ ಮಾಡ್ತಾಯಿದ್ರು ಅಂತಂದರೆ ತಮ್ಮಲ್ಲೆಲ್ಲ ಒಳ್ಳೆ ವಸ್ತ್ರಗಳು ಬರ್ತಾ ಇದ್ದಲ್ಲ, ಆ ವಸ್ತ್ರಗಳಿಂದ ತಯಾರು ಮಾಡಿದ ಕೌಪೀನ, ಕೌಪೀನ ಅಂದರೆ ಲಂಗೋಟಿ, ಮತ್ತು ಸೊಂಟದ ಸುತ್ತ ಉಡುವ ವಸ್ತ್ರ, ಮತ್ತು ವಿಭೂತಿ ಮುಂತಾದ ಶಿವಶರಣರು ಹೊಂದಿರತಕ್ಕಂಥ ಪದಾರ್ಥವನ್ನು ತೆಗೆದುಕೊಳ್ಳೋದಕ್ಕೆ ಚೀಲ, ಇದೆಲ್ಲವನ್ನು ತಯಾರಿಸಿ ಶಿವಶರಣರಿಗೆ ದಾನವಾಗಿ ಕೊಡ್ತಾಯಿದ್ರು. ಇದು ಇವರು ಮಾಡ್ತಾ ಇದ್ದ, ಶಿವಶರಣರಿಗೆ ನಡೆಸ್ತಾ ಇದ್ದಂಥ ಒಂದು ಉತ್ತಮವಾದ ಸೇವೆ. ಇವರು ಆಗಿಂದಾಗ್ಗೆ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿದ್ದ ತಿರುನಲ್ಲೂರು ಅನ್ನುವ ಶಿವಕ್ಷೇತ್ರಕ್ಕೆ ಆಗಾಗ್ಗೆ ಹೋಗಿ ಬರ್ತಾಯಿದ್ರು. ಅಲ್ಲಿ ಹೋದಾಗಲೂ ಅಷ್ಟೇ, ಇವರು ಶಿವಶರಣರಿಗೆ ಇದೇ ರೀತಿ ಕೌಪೀನ ದಾನ, ವಸ್ತ್ರದಾನ ಇದೆಲ್ಲವನ್ನು ಬಹಳ ಭಕ್ತಿಯಿಂದ ಮಾಡ್ತಾಯಿದ್ರು. ಕೊನೆ ಇವರಿಗೆ ಆ ತಿರುನಲ್ಲೂರಿನಲ್ಲಿ ಆ ಶಿವ ಸಾನ್ನಿಧ್ಯ ಮತ್ತು ಶಿವಶರಣ ಸೇವೆ ಮಾಡಿದ್ದು ಎಷ್ಟು ಇಷ್ಟವಾಯಿತು ಅಂತಂದರೆ, ನಾನು ತಿರುನಲ್ಲೂರಿನಲ್ಲೇ ವಾಸ ಮಾಡಬೇಕು, ಇಲ್ಲೇ ನೆಲೆಸಿಬಿಡಬೇಕು ಅಂತ ಇವರಿಗೆ ಮನಸ್ಸಾಯಿತು. ಅದರಂತೇ ಪಳೆಯಾರೆಯನ್ನು ಬಿಟ್ಟುಬಿಟ್ಟು ತಮ್ಮ ಬಂಧುಗಳು, ಮಿತ್ರರು ಎಲ್ಲರೂ ಸಮೇತ ತಿರುನಲ್ಲೂರಿಗೆ ಹೋಗಿ ಮನೆ ಮಾಡಿಕೊಂಡು ವಾಸ ಮಾಡೋದಕ್ಕೆ ಆರಂಭಿಸಿದರು. ಅದಲ್ಲದೆ ಶಿವಶರಣರಿಗೆ ಸೇವೆ ಮಾಡಬೇಕಲ್ಲ, ಅದನ್ನು ಒಳ್ಳೆಯ ಚೆನ್ನಾಗಿ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕಾಗಿ ಒಂದು ಮಠವನ್ನೇ, ದೊಡ್ಡ ಮಠವನ್ನೇ ಅಲ್ಲಿ ಕಟ್ಟಿಸಿ ಶಿವಶರಣರು ಬಂದರೆ ಅಲ್ಲಿ ಅವರನ್ನು ಸ್ವಾಗತಿಸಿ ಅವರಿಗೆ ಕೌಪೀನ ಸೇವೆ, ಕೌಪೀನವನ್ನು ದಾನವಾಗಿ ಕೊಡುವುದು, ಇಂತಹ ಸೇವೆಯನ್ನು ನಡೆಸ್ಕೊಂಡು ಬರ್ತಾಯಿದ್ರು. ಇವರು ನಡೆಸ್ತಾ ಇದ್ದ ಈ ಸೇವೆ ಪರಮೇಶ್ವರನಿಗೆ ಬಹಳ ಪ್ರೀತಿಯನ್ನು ಉಂಟು ಮಾಡಿತ್ತು. ಪರಮೇಶ್ವರನಿಗೆ ಇವರು ನಡೆಸ್ತಾ ಇದ್ದಂಥ ಈ ಸೇವೆ, ಶಿವಶರಣರಿಗೆ ಮಾಡ್ತಕ್ಕಂಥ ಸೇವೆ ಬಹಳ ಇಷ್ಟವಾಗಿತ್ತು. ಹೀಗೆ ಎಷ್ಟೋ ವರ್ಷ ಇವರು ಮಾಡಿದ್ದಾರೆ, ಒಂದಲ್ಲ ಎರಡಲ್ಲ ಎಷ್ಟೋ ವರ್ಷ ಈ ಸೇವೆ ಮಾಡ್ತಾ ಇದ್ದಾರೆ. ಪರಮೇಶ್ವರನಿಗೆ ತುಂಬ ಇಷ್ಟವಾಯ್ತಿತ್ತು. ಇವರನ್ನು ಹೇಗಾದರೂ ಮಾಡಿ ಪ್ರಸಿದ್ಧಿಗೆ ತರಬೇಕು, ಪ್ರಪಂಚಕ್ಕೆ ಇವರ ಮಹಿಮೆಯನ್ನು ತೋರಿಸಬೇಕು ಅನ್ನುವ ಸಂಕಲ್ಪ ಮಾಡಿ ಒಂದು ಲೀಲೆಯನ್ನು ನಡೆಸಿದರು. ಏನು ಅಂತಂದರೆ, ಒಬ್ಬ ಬ್ರಹ್ಮಚಾರಿ ವೇಷದಲ್ಲಿ, ಬಹಳ ತೇಜಸ್ವಿಯಾದ ಬ್ರಹ್ಮಚಾರಿಯಾಗಿ, ನಿತ್ಯದಲ್ಲಿ ವಿಭೂತಿಯನ್ನು ಧರಿಸಿ, ಜಟಾಧಾರಿಯಾಗಿ, ಮತ್ತು ಎಲ್ಲ ಬ್ರಹ್ಮಚಾರಿಗೆ ಶಿವಭಕ್ತನಿಗೆ ಏನೇನು ಬೇಕೋ ಆ ಲಕ್ಷಣಗಳನ್ನೆಲ್ಲ ಹೊಂದಿರುವ ವಸ್ತ್ರವನ್ನುಟ್ಟು, ಮತ್ತು ಒಂದು ದಂಡವನ್ನು ಹೆಗಲಲ್ಲಿ ಹೊತ್ತುಕೊಂಡು ಇವರು ನಡೆಸ್ತಾ ಇದ್ದ ಮಠಕ್ಕೆ ಪ್ರವೇಶಿಸಿದರು. ಒಂದು ದಿವಸ ಮಠ ಪ್ರವೇಶಿಸ್ತಾ ಇದ್ದ ಹಾಗೆಯೇ ನಮ್ಮ ಅಮರನೀತಿಯವರು ಅವರನ್ನು ಅಲ್ಲೇ ನೋಡಿದ್ರು. ದೂರದಿಂದ ನೋಡಿ ಅವರನ್ನು ಬಾಗಿಲಿನಲ್ಲೇ ಸ್ವಾಗತಿಸಿ, ಬನ್ನಿ ಸ್ವಾಮಿ, ಬನ್ನಿ ಬನ್ನಿ, ತಮ್ಮ ಆಗಮನದಿಂದ ನನಗೆ ಬಹಳ ಸಂತೋಷವಾಗಿದೆ, ಬರಬೇಕು ಅಂತ ಹೇಳಿ ಸ್ವಾಗತಿಸಿದರು. ತಾವು ಇಲ್ಲೇ ನನ್ನ ಸೇವೆಯನ್ನು ಸ್ವೀಕರಿಸಬೇಕು, ಇಲ್ಲಿ ಭೋಜನವನ್ನು ಮಾಡಿಬಿಟ್ಟು ನನಗೆ ಸಂತೋಷವನ್ನು ಕೊಡಬೇಕು ಅಂತ ಹೇಳಿ ಅವರನ್ನು ಪ್ರಾರ್ಥಿಸಿಕೊಂಡರು. ಅದಕ್ಕೆ ಬಂದಿದ್ದ ಬ್ರಹ್ಮಚಾರಿಯವರು ಹೇಳಿದರು, ನಾನು ಬಹಳ ನಿಯಮಗಳನ್ನು ಪಾಲಿಸತಕ್ಕವನು, ಇಲ್ಲಿ ನಾನು ಊಟ ಮಾಡುವುದಕ್ಕೆ ಸಾಧ್ಯವೋ ಇಲ್ಲವೋ ಗೊತ್ತಿಲ್ವಲ್ಲ, ನನ್ನ ಊಟದ ನಿಯಮಗಳು ಬಹಳ ಖಂಡಿತವಾಗಿರ್ತವೆ, ಇಲ್ಲಿ ಸಿಗುತ್ತೋ ಇಲ್ವೋ. ಇಲ್ಲ ಸ್ವಾಮಿ, ಹಾಗೇನಿಲ್ಲ, ಎಂಥ ನಿಯತೆಯ ನಿಯಮಗಳು ಇದ್ದರೂ ಕೂಡ ಅಂಥ ಊಟವನ್ನು ನಾವಿಲ್ಲಿ ತಯಾರಿಸಿ ಎಲ್ರಿಗೂ ಕೊಡ್ತಾನೇ ಇದ್ದೀವಿ, ದಯವಿಟ್ಟು ಊಟಕ್ಕೆ ಬರಬೇಕು, ಭೋಜನವನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರು. ಸರಿ, ಹಾಗಾದರೆ ಭೋಜನವನ್ನು ಸ್ವೀಕರಿಸ್ತೇನೆ, ಆದರೆ ಅದಕ್ಕೂ ಮೊದಲು ಇಲ್ಲಿ ಕಾವೇರಿ ನದಿ ಇದೆಯಲ್ಲ ಈ ಊರಿನಲ್ಲಿ, ಕಾವೇರಿ ನದಿ ಹೋಗಿ ನಾನು ಸ್ನಾನ ಮಾಡಿಬಿಟ್ಟು ಬರಬೇಕು. ಸ್ನಾನ ಮಾಡಿಬಿಟ್ಟು ಬರೋದಕ್ಕೆ ಹೋಗ್ತಾ ಇದ್ದೀನಿ, ಆದರೆ ಒಂದು ತಮ್ಮಲ್ಲಿ ಬೇಡಿಕೊಳ್ಬೇಕಾಗಿದೆ. ಏನು ಅಂತಂದರೆ, ನನ್ನ ಕೌಪೀನ ಒಂದಿದೆ, ಇವಾಗ ನೋಡಿದರೆ ಆಚೆ ಹೋಗೋದಾದರೆ ಮಳೆ ಬರುವ ಆಗಿದೆ. ಸೊ ನಿಮ್ಮಲ್ಲಿ ಒಂದು ಕೌಪೀನವನ್ನು ಕೊಟ್ಬಿಟ್ಟು ಹೋಗ್ತೀನಿ, ಅದನ್ನು ನೀವು ದಯವಿಟ್ಟು ಜಾಗ್ರತೆಯಾಗಿ ಇಟ್ಕೊಂಡಿರಿ, ನಾನು ಸ್ನಾನ ಮಾಡಿ ಬಂದ ಮೇಲೆ ಅದನ್ನು ತೆಗೆದುಕೊಳ್ತೇನೆ. ಆದ್ದರಿಂದ ಆದರೆ ಒಂದು ವಿಚಾರ, ಕೌಪೀನ ಕೊಡುವುದು ಸಾಧಾರಣವಾದ ಕೌಪೀನ ಅಂತ ಮಾತ್ರ ಅಂದ್ಕೋಬೇಡಿ, ಬಹಳ ಮಹಿಮಾನ್ವಿತವಾದ ಕೌಪೀನ, ಜಾಗ್ರತೆಯಾಗಿ ಕಾಪಾಡಬೇಕು ಅಂತ ಹೇಳಿದರು. ಅದಕ್ಕೆ ನಮ್ಮ ಅಮರನೀಧಿಯವರು ಹೇಳಿದರು, ಅದಕ್ಕೆ ಸ್ವಾಮಿ ದಯವಿಟ್ಟು ಕೊಡಿ, ನಾನು ಅದನ್ನು ಸುರಕ್ಷಿತವಾಗಿ ಇಟ್ಟಿರ್ತೇನೆ, ತಾವು ಬಂದು ಸ್ನಾನ ಮಾಡಿ ಬಂದ ನಂತರ ಅದನ್ನು ತಮಗೆ ಕೊಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡರು. ಮತ್ತೊಮ್ಮೆ ಅವರನ್ನು ಎಚ್ಚರಗೊಳಿಸಿದರು, ಬಹಳ ಮಹಿಮಾನ್ವಿತವಾದ ಕೌಪೀನಪ್ಪ, ಎಚ್ಚರವಾಗಿರು, ಹುಷಾರು ಅಂತ ಹೇಳಿಬಿಟ್ಟು ಅವ್ರು ಹೊರಟು ಹೋದರು. ಅಮರನೀಧಿಯವರು ಬಹಳ ಎಚ್ಚರಿಕೆಯಿಂದ ಆ ಕೌಪೀನವನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ, ಬೀಗ ಹಾಕಿ ಒಂದು ಕಡೆ ಭದ್ರವಾಗಿ ಇಟ್ಟರು. ಸರಿ, ಕತೆ ಶುರುವಾಗೋದೇ ಇಲ್ಲಿಂದ. ನಿಮಗೆ ಹಿಂದೆ ಒಂದು ಇನ್ನೊಬ್ಬ ಮಹನೀಯರ ವಿಷಯ ಹೇಳಿದ್ದೆ, ಅವರು ಭಿಕ್ಷಾಪಾತ್ರವನ್ನು ಕೊಟ್ಟು ಹೋಗಿದ್ದು ಜ್ಞಾಪಕದಲ್ಲಿ ಇರಬಹುದು, ಅದೇ ತರಹ ಇಲ್ಲೂ ನಡೆಯುತ್ತೆ ಅಂತ ನೀವು ಅವಾಗಲೇ ಊಹಿಸಿರಬಹುದು. ಅವರು ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾ ಇದ್ದಾರೆ, ದಾರಿನಲ್ಲಿ ಮಳೆ ಬಂದೇ ಬಿಡ್ತು. ಮಳೆ ಬರೆಸಿದ್ಯಾರು ಅವರೇ, ಮಳೆಯಲ್ಲಿ ನೆನೆದುಕೊಂಡು ಬರ್ತಾ ಇದ್ದಾರೆ, ಮೈಯೆಲ್ಲ ಗಡಗಡ ಗಡಗಡ ಗಡ ನಡೆದುಕೊಂಡು ಮಠದೊಳಕ್ಕೆ ಪ್ರವೇಶಿಸಿದರು. ಅಪ್ಪ ಅಮರನೀತಿ, ನನ್ನ ಲಂಗೋಟಿಯನ್ನು ಕೊಡು, ನಾನು ನೆನೆದು ಹೋಗಿದ್ದೇನೆ ಅಂತ ಕೇಳ್ತಾ ಇದ್ದಾರೆ. ಇವ ಸ್ವಾಮಿ ಇವಾಗಲೇ ತಂದೆ ಅಂತ ಅವರು ಒಳಗೆ ಹೋಗಿ ಪೆಟ್ಟಿಗೆ ನೋಡ್ತಾರೆ, ಪೆಟ್ಟಿಗೆ ಮಾತ್ರ ಇದೆ, ಲಂಗೋಟಿ ಇಲ್ಲ. ಗಾಬರಿ ಆದರೂ ಅಲ್ಲಿ ನೋಡಿದ್ರು, ಇಲ್ಲಿ ನೋಡಿದ್ರು, ಎಲ್ಲಿ ನೋಡಿದ್ರು ಬೇರೆ ಲಂಗೋಟಿಗಳಿವೆಯೇ ವಿನಃ ಇವರು ಕೊಟ್ಟ ಲಂಗೋಟಿ ಕೌಪೀನ ಪತ್ತೆ ಇಲ್ಲ. ಬಹಳ ಭಯಭೀತರಾದರು ಅಮರನೀಧಿಯವರು. ನಡ್ಕೊಂಡು ಬಂದು ಇವರ ಎದುರಿಗೆ ನಿಂತುಕೊಂಡು, ಸ್ವಾಮಿ ನೀವು ಕೊಟ್ಟ ಲಂಗೋಟಿ ಪತ್ತೆ ಇಲ್ಲದೆ ಆಗಿದೆ, ಎಲ್ಲಿ ಹೋಯಿತು ಗೊತ್ತಿಲ್ಲ ಅಂತ ಬಹಳ ಅತಿನಮ್ರತೆಯಿಂದ ನಮಸ್ಕಾರ ಮಾಡಿ ಭಯಭೀತರಾಗಿ ಹೇಳ್ತಾ ಇದ್ದಾರೆ. ಆಗ ಬಂದಿದ್ದ ಬ್ರಹ್ಮಚಾರಿಗೆ ವಿಪರೀತ ಕೋಪ ಬಂದ್ಬಿಡ್ತು. ವಿಪರೀತ ಕೋಪ ಅಂದರೆ ಕಣ್ಣುಗಳಿಂದ ಕೆಂಡ ಕಾರ್ತಾ ಇದ್ದಾರೆ. ಏನು, ನಾನು ಕೊಟ್ಟ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಕೊಟ್ಟ ಕೌಪೀನ ಕಾಣ್ತಾ ಇಲ್ವೇ? ಹಾಗಾದರೆ ಇಲ್ಲಿ ಕೌಪೀನವನ್ನು ಕದಿಯೋರು ಇದ್ದಾರೆ. ಕೌಪೀನವನ್ನು ಕದ್ದವರು ಯಾರು ಇಲ್ಲಿ? ಇಲ್ಲ ಸ್ವಾಮಿ, ಇಲ್ಲಿ ಯಾರು ಆ ಥರ ಕಳ್ಳರೇ ಇಲ್ಲ. ಕೌಪೀನವನ್ನು ಯಾಕೆ ಕದ್ದಿದ್ದಾರೆ? ನಾನೇ ಬೇಕಾದಷ್ಟು ಕೌಪೀನಗಳನ್ನು ಬೇಗ ಮಾಡಿ ಕೊಡ್ತಾ ಇದ್ದೀನಿ, ಆ ಥರ ಕಳ್ಳರಿ ಇಲ್ಲ. ಹಾಗಾದರೆ ಇದು ಹೇಗೆ ಹೋಯಿತು? ಕೋಪದಿಂದ ಕೇಳ್ತಾರೆ, ಕೋಪದಿಂದ ಬೆಂಕಿ ಆಗ್ಬಿಟ್ಟಿದ್ದಾರೆ ಬ್ರಹ್ಮಚಾರಿ. ಇಲ್ಲ ಸ್ವಾಮಿ ಹಾಗೇನಿಲ್ಲ, ನಾ ಇಲ್ಲಿ ಯಾರು ಕದ್ದಿರ, ಇಲ್ಲ ನೀನೇ ಕದ್ದಿರಬೇಕು, ನೀನು ಬಹಳ ದಿವಸಗಳಿಂದ ಇದೇ ಒಂದು ತಂತ್ರವನ್ನಾಗಿ ಉಪಯೋಗಿಸ್ಕೊಳ್ಳಿ, ದೊಡ್ಡ ಕೋಪಿನ ಕೊಡೋ ಒಂದು ಧರ್ಮಾತ್ಮ ಅಂತ ಮೊದಲಿನಿಂದಲೂ ಪ್ಲ್ಯಾನ್ ಮಾಡಿ ನನ್ನ ಕೋಪಿಯನ್ನು ಲಪಟಾಯಿಸುವುದಕ್ಕೆ ಮಾಡಿರೋ ತಂತ್ರವಿದು ಅಂತ ಕೋಪದಿಂದ ಬಾಯಿಗೆ ಬಂದಾಗೆ ನಾಟಕ ಮಾಡ್ತಾ ಇದ್ದಾರೆ. ನಾಟಕ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು, ಅಮರನಿಧಿಯವರಿಗೆ ಗಡಗಡಗಡಗಡ ನಡಿಗೆ ಹೋಗ್ಬಿಡ್ತಾ ಇದ್ದಾರೆ ಈ ಕೋಪಕ್ಕೆ. ಸ್ವಾಮಿ ಹಾಗಿಲ್ಲ, ಇದಕ್ಕೆ ತಾವು ಏನು ಬೇಕಾದರೂ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಕೌಪಿಯನ್ನು ನಾನು ಇದನ್ನು ನಾನು ಕದ್ದಿಲ್ಲ, ಮೋಸ ಮಾಡಿಲ್ಲ ಅಂತ ಹೇಳಿ ಅವ್ರ ಕಾಲಿಗೆ ಬೀಳ್ತಾರೆ. ಆಮೇಲೆ ತಾವು ತಯಾರು ಮಾಡಿದ ಅತ್ಯಂತ ಒಳ್ಳೆಯ ಒಂದು ಕೋಪಿನವನ್ನು ಇದನ್ನಾದರೂ ತಾವು ಅದಕ್ಕೆ ಬದಲಾಗಿ ಸ್ವೀಕರಿಸಿ ಅಂತ ಹೇಳಿದ್ರು. ಇದ್ದದ್ದು ಕೋಪ ಜಾಸ್ತಿ ಆಗ್ಬಿಡ್ತು ಬ್ರಹ್ಮಚಾರಿಗೆ. ನನ್ನ ಮುಂದೆ ಇನ್ನೊಂದು ಕೌಪಿನವನ್ನು ತಂದು ನನಗೆ ನೀಡೋದಕ್ಕೆ ಎಷ್ಟು ಧೈರ್ಯ, ನನ್ನ ಮುಂದೆ ಹಿಡೀತಿಯಲ್ಲ, ಎಷ್ಟು ಧೈರ್ಯ ನಿನಗೆ, ನನ್ನ ಕೌಪಿನು ಅದರ ಬಹಳ ಮಹಿಮೆಯುಳ್ಳದ್ದು ಅಂತ ಹೇಳಿ ತುಂಬ ಕೋಪ ಪ್ರದರ್ಶಿಸ್ತಾರೆ. ಆವಾಗ ಇವರು ಬಹಳ ಶರಣರಾದ್ಮೇಲೆ, ನೋಡು ನನ್ನ ಹತ್ರ ಇನ್ನೊಂದು ಕೋಪಿನ ನನ್ನ ದಂಡದಲ್ಲಿ ಮೇಲುಗಡೆ ಕಟ್ಟಿದ್ದೀನಿ, ಅದನ್ನು ಕೊಡ್ತೀನಿ, ಅದಕ್ಕೆ ಸಮವಾದ ಕೋಪಿನೂ ಏನಾದರೂ ಕೊಡುವುದಾದರೆ ನೋಡು. ಅವ್ರಿಗೆ ಮನಸ್ಸಿನಲ್ಲಿ ಇಷ್ಟವೇ ಇಲ್ಲ, ಸ್ವಲ್ಪ ಅರ್ಧ ಮನಸ್ಸಿನಿಂದ ಆಫರ್ ಕೊಡ್ತಾರೆ. ಇನ್ನೊಂದು ಕೌಪಿನಕ್ಕೆ ತಕ್ಕಂತೆ, ಅದಕ್ಕೆ ತಕ್ಕಂತೆ, ತೂಕದಕ್ಕೆ ತಕ್ಕಂತೆ ಕೌಪಿನ ಕೊಡು ಅಂತ ಹೇಳ್ತಾರೆ. ಇದರಿಂದ ಬಹಳ ಹರ್ಷಿತರಾಗೋಗ್ಬಿಡ್ತಾರೆ. ಸದ್ಯ ಒಂದು ಮಾರ್ಗ ಸಿಕ್ಕಿತಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಈ ಆಪತ್ತಿನಿಂದ ಅಂತ, ಆಯಿತು ಸ್ವಾಮಿ ಅಂತಾರೆ. ತಕ್ಕಡಿಯನ್ನು ತರಿಸ್ತಾರೆ. ತಕ್ಕಡಿಯಲ್ಲಿ ಒಂದು ತಟ್ಟೆಯಲ್ಲಿ ಬ್ರಹ್ಮಚಾರಿಯು ಕೊಟ್ಟ ಇನ್ನೊಂದು ಕೌಪಿನವನ್ನು ಒಂದು ತಟ್ಟೆಯಲ್ಲಿ ಹಾಕ್ತಾರೆ. ಸರಿ, ಇನ್ನೊಂದು ಕಡೆ ತಟ್ಟೆಯಲ್ಲಿ ಇವರು ತಯಾರಿಸಿದ ಕೌಪಿನ ಇಡ್ತಾರೆ. ಒಂದು ಕೌಪಿನ ಎಲ್ಲೋ ಬಹಳ ಬೇರೆ

0: ತಕ್ಕಡೆಯ ತಟ್ಟೆಯಲ್ಲಿ ಈ ಕಡೆ ಅವರನ್ನು ನಿಲ್ಲಿಸಿದರು. ಆವಾಗಲೂ ಏಳಲಿಲ್ಲ, ತಕ್ಕಡೆ ಏಳಲಿಲ್ಲ. ಇದನ್ನು ಗಮನಿಸಿದ ಅಮರನಿಧಿಯವರಿಗೆ ಆವಾಗ ಒಂದು ಯೋಚನೆ ಹೊಳೆಯಿತು. ಓಹೋ, ಬಂದಿರತಕ್ಕಂಥ ವ್ಯಕ್ತಿ ಬ್ರಹ್ಮಚಾರಿ ಸಾಧಾರಣದವರು ಅಲ್ಲ, ಬಹಳ ಮಹಿಮೆಯುಳ್ಳವರು. ನನ್ನಲ್ಲಿರೋ ಏನೋ ಒಂದು ಕುಂದನ್ನು ತೋರಿಸಿಕೊಡುವುದಕ್ಕಾಗಿ ಈ ರೀತಿ ನಾಟಕ ಮಾಡ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ ಒಂದು ಜ್ಞಾನೋದಯವಾಯಿತು. ಜ್ಞಾನೋದಯವಾದ ಕೂಡಲೇ ಈ ರೀತಿ ಬಹಳ ನಮ್ರತೆಯಿಂದ ಭಕ್ತಿಯಿಂದ ಪರಮೇಶ್ವರನನ್ನು ಪಂಚಾಕ್ಷರಿ ಮಂತ್ರದಿಂದ ಧ್ಯಾನಿಸಿ ಹೀಗೆ ಪ್ರಾರ್ಥನೆ ಮಾಡ್ತಾರೆ. ಎಲೆಯ ಪರಮಾತ್ಮನೇ, ನಾನು ಇಷ್ಟು ದಿವಸ ಈ ಶಿವಶರಣರಿಗೆ ಈ ತರಹ ಸೇವೆ ಮಾಡಿದ್ದುದು ನಿಸ್ವಾರ್ಥ ಸೇವೆ, ಶ್ರದ್ಧೆಯಿಂದ ಮಾಡಿದ ಸೇವೆ, ಮತ್ತೆ ಯಾವ ಸ್ವಾರ್ಥವೂ ಇಲ್ಲದೆ ಮಾಡಿದಂತಹ ಸೇವೆ. ಪರಮಾತ್ಮನಲ್ಲಿ ನನಗಿರುವ ಭಕ್ತಿ ನಿಷ್ಕಳಂಕವಾದುದು ಎಂಬುದು ನಿಜವಾಗಿದ್ದರೆ ಈಗ ಆ ತಕ್ಕಡಿಯು ಸಮವಾಗಲಿ ಅಂತಹ ಎಂದು ಹೇಳಿ ಬಹಳ ನಮ್ರತೆಯಿಂದ ಭಕ್ತಿಯಿಂದ ಪ್ರಾರ್ಥಿಸಿ ತಾವೂ ಸಹ ಆ ತಕ್ಕಡಿ ಮೇಲೆ ನಿಂತುಕೊಳ್ತಾರೆ. ಆಗ ತಕ್ಷಣವೇ ತಕ್ಕಡಿಯ ತಟ್ಟೆಗಳು ಸಮವಾಗುತ್ತವೆ. ಇದನ್ನು ಕಂಡ ಅಮರನಿಧಿಯವರು ಬ್ರಹ್ಮಚಾರಿಯವರನ್ನು ನೋಡಿ ಹೇಳೋಣ ಅಂತ ನೋಡಿದ್ರೆ ಬ್ರಹ್ಮಚಾರಿ ಅವರು ಅಲ್ಲಿ ಇಲ್ಲ, ಬಂದಿದ್ದು ಪರಮೇಶ್ವರ. ಸರಿ, ಆಗ ಪರಮೇಶ್ವರನು ಗಗನದಲ್ಲಿ ಪ್ರತ್ಯಕ್ಷನಾಗಿ ಪಾರ್ವತಿ ಸಮೇತರಾಗಿ ವೃಷಭಾರೂಢರಾಗಿ ದರ್ಶನ ಕೊಟ್ಟು ಅಮರನೀತಿಯವರೇ ನಿಮ್ಮಲ್ಲಿ ಅದು ಸಂಪೂರ್ಣವಾಗಿ, ಆದ್ದರಿಂದ ನೀವೆಲ್ಲರೂ ನನ್ನನ್ನು ಬಂದು ಸೇರ್ತೀರಾ ಅಂತ ಅನುಗ್ರಹ ಮಾಡಿದರು. ತಕ್ಕಡಿಯಲ್ಲಿ ಇವರು, ಇವರ ಮಗು, ಇವರ ಹೆಂಡತಿ ಎಲ್ಲವರೂ ನಿಂತಿದ್ರಲ್ಲ, ಆ ತಕ್ಕಡಿಯೇ ಒಂದು ವಿಶೇಷವಾದ ವಾಹನವಾಗಿ ಪರಿವರ್ತಿತಗೊಂಡು ಎಲ್ಲರೂ ಕೈಲಾಸಕ್ಕೆ ಪ್ರಯಾಣ ಮಾಡಿದರು. ಇದು ನಮ್ಮ ಅಮರನೀತಿಯವರ ಮಹಿಮೆಯನ್ನು ತೋರಿಸತಕ್ಕಂಥ ಚರಿತ್ರೆ. ನಮಗೆ ಇದರಿಂದ ಏನು ತಿಳಿಯುತ್ತೆ ಅಂತಂದರೆ, ಶಿವಭಕ್ತಿ ಎಷ್ಟು ಇದ್ರೂ ಕೂಡ ಅಹಂಕಾರ ಅನ್ನೋದು ಜೊತೆಯಲ್ಲಿ ಇರಬಾರದು. ಆ ನಾನು ಮಾಡ್ತೀನಿ, ಇಷ್ಟು ಲಂಗೋಟಿಗೆ ಇದು ಕೊಡೋಕ್ಕಾಗೋದಿಲ್ವಾ, ಚಿಕ್ಕ ವಸ್ತು ಅಲ್ವೇ, ಚಿಕ್ಕ ವಸ್ತು ಕೊಡೋಕ್ಕಾಗೋದಿಲ್ವಾ, ಅಹಂಕಾರ ಇದೆ. ಯಾವ ಚಿಕ್ಕ ವಸ್ತುವು ಚಿಕ್ಕದಿರಲಾರದು, ಅದರಲ್ಲಿ ಘನತೆ ಏನಿದೆ ಅನ್ನೋದು ನಮಗೆ ಗೊತ್ತಿರುವುದಿಲ್ಲ. ಇಂಥ ಘನವಾದ ವಿಷಯವನ್ನು ತಿಳಿಸುವುದಕ್ಕೆ ಪರಮೇಶ್ವರನು ಈ ನಾಟಕವನ್ನು ನಡೆಸಿದರು. ಇದನ್ನು ಅರಿತಿದ್ದರಿಂದ ಅವರ ಕೋಪ ಎಷ್ಟಿತ್ತು ಅನ್ನೋದು, ಅದು ಬಹಳ ಜಾಸ್ತಿ ಇದ್ದಿತ್ತು. ಅವಾಗ ಕಣ್ಣಲ್ಲಿ ಕೆಂಡಗಳನ್ನು ಕಾಸ್ತಾ ಇದ್ರು. ಎಲ್ಲ ನಾಟಕ, ಪರಮೇಶ್ವರನ ನಾಟಕ ನಡೀ ಹೋಗಬೇಕು ಅಮರನೀತಿಯವರು. ಇದೆಲ್ಲ ನಡೆಯಿತು, ಪರಮೇಶ್ವರನ ಸಾಕ್ಷಾತ್ಕಾರವಾಯಿತು. ಇದು ಅಮರನೀತಿಯವರ ಚರಿತ್ರೆ. ಇದನ್ನು ಕೇಳಿ ನಾವು ಎಲ್ಲರೂ ಪುನೀತರಾಗೋಣ. ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮಃ ಶಿವಾಯ.